0: All right, the latest we're tracking this morning, a controversial remark by Karnataka Minister U.T. Khadar addressing a meeting in Mengaluru. Mr. Khadar said there should be fear among anti-social elements. And he actually referred to the tenure of a former city police commissioner, claiming that criminals were shot in the legs or arms. He also acknowledged that such actions do not fall under the rules of law, but argued that they created a deterrent. Listen in to his full remarks.
1: ಅವ್ರು ತು ಸಂದೀಪ್ ಪಾಟೀಲ್ ಇದ್ದಾಗ ಅವ್ರಿಗೆ ಸಾಧ ಶೂಟೇ ಮಾಡ್ತಿದ್ದು ಮೇ ಬಿ ಔಟ್ ಆಫ್ ಯೂ ಇದು ಏನು ರೂಲ್ಸ್ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ನಾಲ್ಕೈದು ಆದಾಗ ಐ ವಾಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಐ ಎಮ್ ಜಸ್ಟ್ ಉದಾಹರಣೆ ಯಾರು ಸ್ವಲ್ಪ ಹೆಚ್ಚಿ ರೌಡಿಸಮ್ ಡಕೆದೆಲ್ಲ ಮಾಡಿದರೆ ನೇರವಾಗಿ ದೇಶ ಶೂಟ್ ಫಾರ್ ದಿ ಲೆಗ್ ಆರ್ ಹ್ಯಾಂಡ್ ನೀವು ನಂಬಲಿಕ್ಕಿಲ್ಲ ಒಂದು ವಾರ ಎಲ್ಲ ರೌಡಿಗಳು ನಮ್ಮಲ್ಲಿ ಕ್ಯೂ ನಿಂತರು ಒಂದು ಅವ್ರ ತಾಯಿ ಜೊತೆಯಲ್ಲಿ ಅಥವಾ ಹೆಂಡತಿ ಜೊತೆಯಲ್ಲಿ ಅಥವಾ ಇನ್ನೂ ಮದುವೆ ಆಗೋರ ಜೊತೆಯಲ್ಲಿ ಒಂದು ಕಮಿಷನರ್ಗೆ ಇಲ್ಲಿ ಇವನೆಲ್ಲ ಬಿಟ್ಟಿದ್ದಾನೆ ಈಗ ರೌಡಿಸಮ್ ಎಲ್ಲ ಬಿಟ್ಟಿದ್ದಾನೆ ನಾನು ಇವಾಗ ಚೆನ್ನಾಗಿದ್ದೆ ಅಂತೇಳಿ ತಾಯಿ ಇದ್ದವ ಇನ್ನು ಮುಂದೆ ಆಗುವ ಹೆಂಡತಿ ಬಂದು ಕೂಗುದಿತ್ತು ಅಂದರೆ ಅಷ್ಟು ದೇವರು ಆ್ಯಂಡ್ ಕೆಲವು ಸೊ ಆ ರೀತಿ ಒಂದು ಫಿಯರ್ ಆಲ್ಸೋ ರೂಲ್ ವಿ ನೀಡ್ ಕಾನೂನು ಕೂಡ ಬೇಕು ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಫಿಯರ್ ಕೂಡ ಇಟ್ ಮೇ ಬಿ ಆನ್ ನಮ್ಮ ಕೆಲವೊಂದು ರೂಲ್ಸಲ್ಲಿ ನಾಟ್ ಓಪನ್ ಟು ಟೆಲ್ ಆಲ್ಸೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್
0: Deepak Bopanna is tracking the latest developments for us this morning. He joins us live with further clarity at the moment. Deepak, first, in what context did U.T. Khadar make these remarks? And he has himself acknowledged that such actions don't fall under the rules of law. So has he since clarified or defended his comments?
2: Well, he himself is saying it, isn't it? That, you know, what he's saying does not fall under the ambit of the law, but he says that it's better to do this. He was, of course, you know, taking part in a meeting, a review meeting of the district. Several officers, including the police commissioner of Mengaluru, was there. And at that point in time, of course, he was asking them about the recent crimes, how many murders, you know, cases of people being, you know, exterminated of, you know,